0: ಮೈ ಕಟ್ಟಿ ಕೈಸನು ಇನ್ನಿ ಹಿಡಿಮೆ ಚಿಕ್ಕರ್ ತಿಳಿಸುದು ಇನ್ನಿ ಹಿಡಿಮೆ ಚಿಕ್ಕರ್ ತಿಳಿಸುದು
1: ಮೋ ರಾಜ ಹುಚ್ಚುತ್ತಿನಿ ಪೋನಿ ತಿವನ ರಾಣಿ ಪುಣ್ಯ ಚಟಿ ಕಾಂಬ ಚುಟ್ಟಿ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಸರಿನಿ ಕಸು ತಿನ್ನು ಪ್ರಾಣಿ ಅಪ ನಚಾವನ ಪರ ಪರ ಚಾನಿ ಚಾನಿ ಮೋ ನಚಿ ಅವತಾ ಕಿನ ಹುಚ್ಚ ಪಾನಿ ಪಾನಿ ಪೈಸ ಕಾಂಕಿತ ಜಾಚ ಅಪ ಸುಹನ್ಯ ಪಹೋ ಕಿ ಮೋ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ